0: ಆಹಾ,
1: ಒಕ್ಕರಿಗೆ ವಂದನಮೋ.
0: ಊರ್ಮಿಳಾ, ಏಮಿಟಿದೆ?
1: ಪಲ್ಲವಿ.
0: ಪಲ್ಲವ ಅಲ್ಲರ?
1: ನಾ ಭಕ್ತಿ ನೀ ಕಲ್ಲರಿಗ ಒಂದ ಬಾವ.
0: ಇದು ಭಕ್ತಿ ಕಾದು, ಪಿಚ್ಚಿ.
1: ಭಕ್ತಿ ಪ್ರೇಮ ಇವನ್ನೀ ಪಿಚ್ಚೆ ಬಾವ.
0: ಸರಿಲೆ.
1: ಆನಾಡು ತ್ಯಾಗರಾಜು ಗಾರು ರಾಮಭಕ್ತಿತೋ ಪಾಡ್ತೇ, ಈನಾಡು ನೇನು ಪ್ರೇಮ ಭಕ್ತಿತೋ ಪಾಡ್ತು. ನಾನು ಪಾಡ್ತಾನು, ಪಾಡಿ ತೀರ್ತಾನು.

0: ಕಡಿತೀನಿ ನೆಲ ವಂಕರ ಜಗಂಡ ಸಿಲ್ಕಲ ನೀನೇ ಕಡಿತೀನಿ
1: ಸಿಕಾಟಿಂಟ್ಲ ಸಿಕ್ಕೂದಿಸಿ ಪನ್ ಮಾಟಿಂಟ್ಲ ಕೊಪ್ಪು ಬೆಟ್ಟಿ ಸಿಕಾಟಿಂಟ್ಲ ಸಿಕ್ಕೂದಿಸಿ ಪನ್ ಮಾಟಿಂಟ್ಲ ಕೊಪ್ಪು ಬೆಟ್ಟಿ ಕೊಪ್ಪು ಬೆಟ್ಟಿ.